ಸುಜನ ಹೋ ಚಪ್ಪನ್ನವ ನಾರದ ಭಕ್ತಿ ಸೂತ್ರ ಗೌಣಿ ತ್ರಿಧ ಗುಣ ಭೇದಾತ್ ಆರ್ತಾದಿ ಭೇದಾತ್ ವಾ ಯಾ ಸಂದರ್ಭದಲ್ಲಿ ಅಧಿಕ ವಿವರಣ ಸ ಶ್ರೀ ಸಂತ ಏಕನಾಥ್ ಮಹಾರಾಜನ್ನಿ ಏಕಾದಶ ಗ್ರಂಥ ಮಧ್ಯ 19ನೇ ಅಧ್ಯಾಯ 24ನೇ ಶ್ಲೋಕವರಚ ಟೀಕೆ ಮಧ್ಯೆ ಯಾ ವಿಷಯದ ಕಹಿಶ ವೇಗಳ್ಯಾ ದೃಷ್ಟಿಕೋನಮಧುನ್ ವಿಚಾರ ಕೇಳಿಲ್ಲ ಹೇ ನಥನ್ನಿ ಅರ್ಥ ಜಿಜ್ಞಾಸು ಅರ್ಧಾರ್ಥಿ ಎಂದೆ ಲೌಕಿಕ ಅಣಿ ಪಾರಮಾರ್ಥಿಕ ಅಸೆ ಪ್ರಕಾರ ಕಲ್ಪಿಲೆಲ್ಲೆ ಆಹೆತ್ ಅಣಿ ಪಾರಮಾರ್ಥಿಕ ವ್ಯಾಖ್ಯಾನ ಮಹತ್ವ ದಿಲ ಹೇ ತ್ಯಾ ಓವೆ ಆಶಾ ಆಹೆತ್ ರೋಗಿಯ ಅನಾವಾರ್ಥತ ಹೇ ವ್ಯಾಖ್ಯಾನ ನವ ಹೇ ಪರಮಾರ್ಥ.